0: ಆಕಾಶವಾಣಿ ಇಂಫಾಲ್ ಹೌಸಿ ಮಣಿಪುರಿದ ಮರುವೈಬ ಪಾವು ತಾಬಿರಸಿ.
1: ಆಕಾಶವಾಣಿ ಇಂಫಾಲ್ ಹೌಜಿ ಪಾವುಗೆ ಮರುವೈಬ ಪಾವುದ ಫಜಂಕಿ ಬಣ್ಣಗ ತರುಪು ಕಂಡೀಷನ್ ಅಮತ ಯಾವುದನ್ನು ಅಥವ ಮತಂದ ತದರೊಕ್ನಬ ಕೊಂಗ್ತಾಂಗ್ ಭಾರತ್ ಸರ್ಕಾರನ ಲೋಕರ್ಪಿಯು ಹೈನ ಲಿಯಾಂಗ್ಮೈ ನಗ ಕೌನ್ಸಿಲ್ನ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅಮದಿ ಗೃಹ ಮಂತ್ರಿ ಅಮಿತ್ ಶಾದ ಮೆಮೋರೆಂಡಮ್ ಪಿಸಿನ್ಕ್ರೆ ಮೆಮೋರೆಂಡಮ್ ಅದು ಮೈನೋರಿಟಿ ಅಫೇರ್ಸ್ ಮಂತ್ರಿ ಕಿರಣ್ ರಿಜಿಜುಗೆ ಖುಟಾಂಗ್ ಪಿಸಿನ್ಕಿಬನಿ ಕುಲಾಯ್ ಪೈಬಸಂಗ್ನ ಪಾಕ್ ಜಿನ್ಕಿಬ ಸಿಂಗಿ ಲಿಖುನ್ ಫಂಗ್ನಬ ಸೆಕ್ಯೂರಿಟಿ ಫೋರ್ಸ್ನ ತಿಯುಂಬಗೆ ಥವಕ್ ಲೆಪ್ತನ ಸತ್ತರಿ ಕಾಂಗ್ಪೋಕ್ ಬಿಜಿಲಾಗಿ ಲೈಲೋಂಗ್ ಬೈಫೈ ವಿಲೇಜ್ ಶೋಂಗ್ಟು ವಿಲೇಜ್ ಕುನ್ಕೋ ವಿಲೇಜ್ ಅಮದಿ ಪಿ ಮೋಲ್ಡಿಂಗ್ ವಿಲೇಜ್ ಅಂಗರಾಂಗ್ ಸೆಕ್ಯೂರಿಟಿ ಫೋರ್ಸ್ಗೆ ಅಪುನ್ಬ ಕಾಂಗ್ಬುನ ಅಕನ್ಬ ಮೋಂಗ್ದ ತಿಯುಂಬಗೆ ಥವಕ್ ಸತ್ತಕಿ ಮುಖ್ಯಮಂತ್ರಿ ಯುಮ್ನಾಮ್ ಖೇಮ್ಸಾ ನಂಗರಾಂಗ್ ನಗಾ ಪೀಪಲ್ಸ್ ಫ್ರಂಟ್ ಎನ್ ಪಿ ಎಫ್ ಮಣಿಪುರ್ ಯೂನಿಟ್ಗೆ ಮಿಹುತ್ ಕಾಂಗ್ಬು ಸಿಂಗಮ್ ಹಾಕಿ ಸೆಕ್ರೆಟರಿಯೇಟ್ ಉನಕ್ರೆ ಉನಬಾದುದ ರಾಜ್ಯಸಿದ ಹೌಜಿ ಓರಿಬ ಫಿವಂಗೆ ಮತಾಂಗ್ದ ಕುಬ್ನ ಕನಕಿ ಮಾಲಿಮ್ಗೆ ಅತಿ ಮಫಂಸಿಂಗ್ದ ಪಂಗ್ತೋಕ್ನಬಗು ಮಣಿಪುರದ ಸುಮಸಿ ಮಾಲಿಯಂಗೆ ಮೆಟ್ರೋಲೋಜಿ ನುಮಿತ್ ಪಾಲನ್ ಥೌರಂ ಪಂಗ್ತೋಕನಿ ಕುಂಚಿ ಸಹಿಗೆ ಹಿರಂನ ಮೆಟ್ರೋಲೋಜಿ ಬಿಲ್ಡಿಂಗ್ ಟ್ರಸ್ಟ್ ಇನ್ ಪಾಲಿಸಿ ಮೇಕಿಂಗ್ ಹೈಬಸಿನಿ ರಾಜ್ಯಕ್ಕೆ ವೆಟ್ಸ್ ಅಂಡ್ ಮೀಜರ್ಸ್ ಡಿಪಾರ್ಟ್ಮೆಂಟ್ನ ಸಿಂಧುನ ವರ್ಲ್ಡ್ ಮೆಟ್ರೋಲೋಜಿ ಡೇ ಲಿಸಿಂಗ್ ಅನಿ ಕುಂತರು ಮಸಿ ಲಂಫೇಲ್ಟ ಲೇಪ ವಿಭಾಗ ಸಿಗಿ ಕಾಂಪ್ಲೆಕ್ಸ್ ಪಂಗ್ತೋಕನಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಗರಾಂಗ್ ನುಮಿಡಾಂಗ್ ಇಡ್ಲಿಗೆ ರೋಮ್ದ ತುಂಕ್ರೆ ನುಮಿತ್ ತರುಕ್ನಿಗೆ ಲೇಬ ಮಂಗಾಗೆ ಅರೋಯ್ಬ ಖುಂಗ್ಟತ್ತ ಪ್ರಧಾನ ಮಂತ್ರಿ ಗರಾಂಗ್ ನುಮಿಡಾಂಗ್ ಮಫಮ್ ಅದುರು ತುಂಕಿಬನಿ ಪ್ರಧಾನ ಮಂತ್ರಿನ ಮಫಮ್ ಅದುದ ಲೇಬಾಗ ಅದುಗೆ ರಾಷ್ಟ್ರಪತಿ ಚರ್ಜಿಯೋ ಮಿದ್ರೆಲ್ಲಾ ಅಮದಿ ಪ್ರಧಾನ ಮಂತ್ರಿ ಜಿಯೋಜಾ ಮೆಲೋನಿಗ ಉನ್ನತನು ಅಫಮ್ ಕಯ ಕನಗನಿ ಮಹಾತ್ಮ ಗಾಂಧಿಗೆ ತ್ರೀ ಡಿ ಅವತಾರ್ ಮಸಿದಗಿ ಡೆಲ್ಲಿಗೆ ಪ್ರಧಾನ ಮಂತ್ರಿ ಸಂಗ್ರಹಾಲಯದ ಉಪ ಪಂಗ್ಲಗನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೈಬರ್

0: ಆಕಾಶವಾಣಿ ಇಂಫಾಲ್ ನಿಂಥೌ ಖೊಂಗಜಮ್ ಸುನಿನಾ ಪಾವು ಪಾಜರಿ. ಅಹನ್ಬದ ಮರುವೈಬ ಪಾವು. ಆಲ್ ಇಂಡಿಯಾ ಆರ್ಗನೈಜೇಷನ್ ಆಫ್ ಕೆಮಿಸ್ ಅಂಡ್ ಡ್ರಗಿಸ್ ನಂಗಸಿ ಲೇಬಾಕ್ ಸಿನ್ಬ ತುಂಬದ ಸ್ಟ್ರೈಕ್ ಚಥರಿ. ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅಸಿ ಇಟಲಿಗೆ ಪ್ರಧಾನ ಮಂತ್ರಿ ಅಮಸುಂಗ್ ರಾಷ್ಟ್ರಪತಿ ಉನದುನ ಭಾರತ ಅಮಸುಂಗ್ ಇಟಲಿಗೆ ತೆಂಬಾಂಗ್ ಪಿನ್ನನಬ ವಾಪಂ ಸಿಂಗ್ ಖನಗನಿ. ನೋಂಗ್ಸು ಬೆಂಗಾಲ್ ಸರ್ಕಾರನ ಮಥಂಗ್ ಥಾಗಿ ಅಮದಗಿ ಸಹಿ ಕುನ್ಮಂಗಾದಗಿ ಹುಂಫು ಪಾವುಗಿ ಮನುಂಗ್ದ ಲೈಬ ನುಪಿಸಿಂಗ್ದ ಅನ್ನಪೂರ್ಣ ಸ್ಕೀಮ್ಗೆ ಮಖಾದ ಥಾ ಅಮದ ಲುಪ್ಪಾ ಲಿಸಿಂಗ್ ಅಹುಂ ಅಹುಂ ಪಿರಗನಿ ಹಾಯಿರಿ. ಅಮಸುಂಗ್ ಇಂಡಿಯಾ ಮೆಟ್ರೋಲಜಿಕಲ್ ಡಿಪಾರ್ಟ್ಮೆಂಟ್ ಹಾಯಿರಿ ಲೈಬಾಗಜಿಗೆ ತೊಂಗಾನ್ ತೊಂಗಾನ್ ಮಫಂಸಿಂಗ್ದ ಸಾಬಗಿ ಚಾಂಗ್ ಹೆಂಗಲಕ್ಪದಗಿ ಓರೆನ್ಸ್ ಅಮಸುಂಗ್ ಯೆಲ್ಲೋ ಅಲರ್ಟ್ ಲೌಥುಕ್ರೆ. ಆಲ್ ಇಂಡಿಯಾ ಆರ್ಗನೈಜೇಷನ್ ಆಫ್ ಡ್ರಗ್ ಕೆಮಿಸ್ ಅಂಡ್ ಡ್ರಗಿಸ್ ಎಐಒಸಿಡಿ ಮಖಾದ ಅಸಿ ಲೇಬಾಕ್ ಸಿನ್ಬ ತುಂಬದ ಸ್ಟ್ರೈಕ್ ಚಥರಿ. ಹಿದಾಕ್ ಸಿಂಗ್ ಆನ್ಲೈನ್ದ ಅಹೋಂಗ್ ಮಲ್ದ ಫಂಗನ್ಬದ ಡ್ರಗ್ ಡಿಸ್ಟ್ರಿಬ್ಯೂಟರ್ ಅಮಸುಂಗ್ ಫಾರ್ಮಾಸಿಸಿಂಗ್ದ ಅವಾಬ ಕಯಾ ಮಾಯೋಕ್ನಬಗಿ ಮಾಯೋಕ್ತ ಸ್ಟ್ರೈಕ್ ಅಸಿ ಸಥಬನೆ. ಮಣಿಪುರದಸು ಮಸಿಬು ಸಗೊಲದುನ ಇಂಡಿಯನ್ ಫಾರ್ಮಾಸಿಸ್ಟ್ ಅಸೋಸಿಯೇಷನ್ ಮಣಿಪುರ್ ಸ್ಟೇಟ್ ಬ್ರಾಂಚ್ಗೆ ಜನರಲ್ ಸೆಕ್ರೆಟರಿ ಸಾಪಂ ಸರ್ ಚಂದ್ರ ಸಿಂಗ್ನ ಹಾಯ್ ಆನ್ಲೈನ್ದ ಫಾರ್ಮಾಸಿಗೆ ಗೈಡ್ಲೈನ್ಗೆ ವಾಂಗ್ಬದ ಹಿದಾಕ್ ಸಿಂಗ್ ಮಮಲ್ ಹೋಂಗ್ನ ಫಂಗನ್ದುನ ದುಕಾನ್ ಮಚಾ ಮಚಾ ಫಂಜರಿಬ ಫಾರ್ಮಾಸಿಸಿಂಗ್ದ ಸಾವ್ನ ಜೈಥೆಂಗ್ ಪಿರೆ. ಸರ್ಕಾರನ ಹಿರಮಸಿಗೆ ಮತಾಂಗ್ದ ಅತುಬು ಮತಂದ ಬಿಡಿಯಂಗ್ ಚಂಗ್ಬಿದುನ ಮಿಯಾಮ್ಗೆ ಯೈಫನಬ ಥೌರಾಂಗ್ಸಿಂಗ್ ಪಾಯ್ಕತ್ಬಿನಬ ಸರ್ ಚಂದ್ರನ ಅಪೀಲ್ ತೌರಿ.
1: ꯑꯩꯈꯣꯏ ꯗ꯭ꯔꯒ ꯃꯃꯜ ꯍꯟꯊꯔꯛꯄ ꯇꯧꯕꯁꯤꯁꯨ ꯐꯥꯔꯃꯥꯁꯤ ꯑꯦꯛ ꯁꯦꯛꯁꯟ ꯆꯦꯞꯇꯔ 7 ꯑꯃꯁꯨꯡ ꯆꯦꯞꯇꯔ 8 ꯍꯥꯏꯕ ꯐꯥꯔꯃꯥꯁꯤ ꯄ꯭ꯔꯥꯛꯇꯤꯁ ꯔꯤꯒꯨꯂꯦꯁꯟ 2015 ꯁꯤꯒꯤ ꯆꯤꯟꯗꯥ ꯐꯥꯔꯃꯥꯁꯤ ꯑꯦꯛ 1948 ꯁꯤꯒꯤ ꯐ꯭ꯔꯦꯝꯒꯤ ꯃꯈꯥ ꯂꯩꯕꯅꯤ. ꯑꯗꯨꯒꯤ ꯔꯨꯜꯗꯨ ꯊꯨꯒꯥꯏꯔꯒ ꯊꯕꯛꯁꯤ ꯇꯧꯔꯛꯄ ꯁꯤꯒꯤ ꯑꯦꯛꯁꯟꯁꯤꯡꯁꯤꯁꯨ ꯒꯣꯔꯃꯦꯟꯠꯅ ꯅꯠꯇ꯭ꯔꯒ ꯑꯩꯈꯣꯏꯒꯤ ꯏꯁꯇꯦꯠꯇꯨꯒꯤ ꯑꯣꯜꯂꯤꯕ ꯗ꯭ꯔꯒ ꯀꯟꯇ꯭ꯔꯣꯂꯔ ꯑꯣꯏꯕ ꯅꯠꯇ꯭ꯔꯒ ꯐꯥꯔꯃꯥꯁꯤ ꯀꯥꯎꯟꯁꯤꯜꯅ ꯐꯖꯅ ꯑꯦꯛꯁꯟꯗꯨ ꯂꯧꯕꯤꯔꯕ ꯁꯤꯒꯨꯝꯕ ꯃꯌꯥꯝꯁꯤꯡꯁꯤꯅ ꯃꯔꯝ ꯑꯣꯏꯔꯒ ꯔꯨꯜꯁꯤꯒꯤ ꯋꯥꯡꯃꯗ ꯊꯕꯛ ꯇꯧꯔꯛꯄ ꯁꯤꯒꯤ ꯑꯦꯒꯦꯟꯁꯇ ꯑꯩꯈꯣꯏꯅ ꯑꯣꯟꯂꯥꯏꯟ ꯁꯦꯜ ꯇꯧꯕꯁꯤ ꯊꯤꯡꯅꯕ ꯍꯥꯏꯗꯅꯕ ꯁꯤꯒꯤ ꯈꯣꯡꯖꯟꯁꯤ ꯆꯪꯁꯤꯟꯖꯕꯅꯤ.
0: ꯄ꯭ꯔꯤꯀꯟꯁꯦꯞꯁꯟ ꯑꯦꯟ ꯄ꯭ꯔꯤꯅꯦꯇꯦꯜ ꯗꯥꯏꯒ꯭ꯅꯣꯁꯇꯤꯛ ꯇꯦꯛꯅꯤꯛ ꯑꯦꯛ ꯂꯝꯗꯝꯁꯤꯗ ꯃꯄꯨꯡ ꯄꯥꯅ ꯆꯠꯅꯍꯟꯕꯗ ꯃꯤꯌꯥꯝꯅ ꯃꯇꯦꯡ ꯄꯥꯡꯕꯤꯗꯕ ꯅꯦꯁꯅꯦꯜ ꯍꯦꯜꯊ ꯃꯤꯁꯟ ꯃꯅꯤꯄꯨꯔꯒꯤ ꯁ꯭ꯇꯦꯠ ꯅꯣꯗꯦꯜ ꯑꯣꯐꯤꯁꯔ ꯗꯣꯛꯇꯔ ꯁꯨꯖꯥꯇꯥ ꯍꯨꯏꯗ꯭ꯔꯣꯝꯅ ꯍꯥꯏꯔꯤ. ꯃꯍꯥꯛꯅ ꯍꯥꯏ ꯔꯥꯏꯖ꯭ꯌꯁꯤꯗ 1913ꯒꯤ ꯃꯤꯀꯣꯛ ꯊꯤꯕꯒꯤ ꯃꯇꯨꯡ ꯏꯟꯅ ꯑꯄꯨꯟꯕ ꯁꯦꯛꯁ ꯔꯦꯁꯤꯑꯣ ꯑꯁꯤ ꯅꯨꯄꯥꯅ 1,000 ꯑꯣꯏꯔꯒ ꯅꯨꯄꯤꯅ 945 ꯑꯣꯏꯈꯤ. ꯑꯉꯥꯡ ꯅꯨꯄꯥꯃꯆꯥꯒꯤ ꯑꯣꯏꯅ 1,000 ꯑꯣꯏꯕꯗ ꯅꯨꯄꯤ ꯃꯆꯥꯅ 940 ꯈꯛꯇꯃꯛ ꯑꯣꯏꯈꯤ. ꯃꯤꯔꯣꯟꯕꯤꯁꯤꯡꯅ ꯑꯉꯥꯡ ꯅꯨꯄꯤ ꯅꯠꯇ꯭ꯔꯒ ꯅꯨꯄꯥꯅꯤ ꯈꯪꯗꯣꯛꯅꯕꯒꯤ ꯊꯕꯛ ꯆꯠꯊꯕꯤꯒꯅꯨ. ꯃꯁꯤ ꯑꯥꯏꯟꯒꯤ ꯑꯣꯏꯕ ꯊꯕꯛ ꯀꯌꯥ ꯂꯧꯈꯠꯇꯨꯅ ꯗꯗꯤ ꯐꯪꯕ ꯌꯥꯏ ꯍꯥꯏꯅ ꯗꯣꯛꯇꯔ ꯁꯨꯖꯥꯇꯥꯅ ꯍꯥꯏꯔꯤ.
2: ꯃꯦꯁꯦꯁ ꯑꯣꯏꯅ ꯄꯤꯖꯅꯤꯡꯕꯗꯤ ꯄꯨꯛꯅꯤꯡꯗ ꯂꯩꯔꯤꯕ ꯑꯉꯥꯡ ꯑꯁꯤ ꯅꯨꯄꯤ ꯅꯨꯄꯥ ꯈꯪꯗꯣꯛꯄ ꯍꯣꯠꯅꯔꯝꯕ ꯇꯥꯔꯕꯗꯤ ꯅꯠꯇ꯭ꯔꯒ ꯅꯨꯄꯤ ꯅꯨꯄꯥ ꯈꯟꯅꯕ ꯇꯧꯕꯤꯔꯝꯕ ꯇꯥꯔꯒꯗꯤ ꯑꯥꯏꯟꯒꯤ ꯃꯈꯥꯗ ꯑꯀꯟꯕ ꯆꯩꯔꯥꯛ ꯂꯩ, ꯐꯥꯏꯟ ꯑꯃꯗꯤ ꯖꯦꯜ ꯆꯪꯕꯅꯆꯤꯡꯕ ꯗꯟꯗꯤ ꯑꯁꯤ ꯂꯩ. ꯑꯗꯨꯅ ꯑꯉꯥꯡ ꯅꯨꯄꯤ ꯅꯨꯄꯥ ꯑꯁꯤ ꯆꯞ ꯃꯥꯟꯅꯅ ꯌꯦꯡꯕꯤꯌꯨ.
0: ꯅꯦꯁꯅꯦꯜ ꯍꯥꯏꯋꯦ 53 ꯏꯝꯐꯥꯜ ꯖꯤꯔꯤꯕꯥꯝ ꯂꯝꯕꯤꯗ ꯅꯣꯡꯃꯗ ꯇꯉꯥꯏ ꯐꯗꯅ ꯆꯪꯕ ꯄꯣꯠꯂꯝꯁꯤꯡ ꯄꯨꯕ ꯒꯥꯔꯤ 40 ꯁꯦꯀ꯭ꯌꯨꯔꯤꯇꯤꯒꯤ ꯑꯀꯟꯕ ꯆꯦꯛꯁꯤꯜ ꯊꯧꯔꯥꯡꯒ ꯂꯣꯏꯅꯅ ꯉꯁꯤ ꯑꯌꯨꯛ ꯖꯤꯔꯤꯕꯥꯝꯗꯒꯤ ꯏꯝꯐꯥꯜ ꯇꯝꯅ ꯊꯣꯔꯛꯈ꯭ꯔꯦ. ꯑꯩꯈꯣꯏꯒꯤ ꯖꯤꯔꯤꯕꯥꯝ ꯄꯥꯎꯃꯤ ꯉꯥꯊꯦꯝ ꯕꯤꯁ꯭ꯋꯥꯖꯤꯅ ꯍꯥꯏ ꯒꯥꯔꯤꯁꯤꯡ ꯑꯗꯨꯒ꿤 ꯃꯅꯨꯡꯗ ꯑꯦꯜ ꯄꯤ ꯖꯤ ꯄꯨꯕ ꯒꯥꯔꯤ 4, ꯄꯦꯇ꯭ꯔꯣꯜ 13, ꯗꯤꯖꯜ 97 ꯑꯃꯗꯤ ꯑꯇꯩ ꯄꯣꯠꯂꯝꯁꯤꯡ ꯄꯨꯕ ꯒꯥꯔꯤꯁꯤꯡ ꯌꯥꯎꯔꯤ. ꯅꯨꯃꯤꯠꯅꯤꯅ ꯆꯨꯝꯅ ꯆꯠꯊꯔꯛꯄ ꯃꯟꯗꯜ ꯊꯥꯛꯀꯤ ꯑꯣꯏꯕ ꯄꯟꯗꯤꯠ ꯗꯤꯟ ꯗꯌꯥꯜ ꯎꯄꯥꯙ꯭ꯌꯥꯏ ꯄ꯭ꯔꯁꯤꯛꯁꯟ ꯃꯍꯥ ꯑꯚꯤꯌꯥꯟ 2026 ꯏꯝꯐꯥꯜꯒꯤ ꯊꯝꯕꯥꯜ ꯁꯪꯂꯦꯟꯗ ꯉꯁꯤ ꯂꯣꯏꯁꯤꯜꯂꯒꯅꯤ. ꯉꯔꯥꯡꯗꯒꯤ ꯆꯠꯊꯔꯛꯄ ꯊꯧꯔꯝ ꯑꯁꯤ ꯕꯤ.ꯖꯦ.ꯄꯤ. ꯁ꯭ꯇꯦꯠ ꯄ꯭ꯔꯁꯤꯗꯦꯟꯠ ꯁ꯭ꯔꯤꯃꯇꯤ ꯑꯙꯤꯀꯥꯔꯤ ꯃꯌꯨꯝ ꯁꯔꯗꯥ ꯗꯦꯕꯤꯅ ꯂꯣꯏꯁꯤꯟꯕꯒꯤ ꯊꯧꯔꯝꯗ ꯁꯔꯨꯛ ꯌꯥꯒꯅꯤ ꯍꯥꯏꯔꯤ. ꯃꯅꯤꯄꯨꯔ ꯑꯦꯁ ꯀꯟꯇ꯭ꯔꯣꯜ ꯁꯣꯁꯥꯏꯇꯤꯅ ꯁꯤꯟꯗꯨꯅ ꯏꯝꯐꯥꯜꯁꯀꯤ ꯗꯣꯛꯇꯔꯁꯤꯡ ꯑꯃꯗꯤ ꯖꯦꯅꯤꯝꯁꯀꯤ ꯃꯦꯗꯤꯀꯦꯜ ꯗꯣꯛꯇꯔꯁꯤꯡꯗ ꯑꯥꯏ.ꯕꯤ.ꯗꯒꯤ ꯆꯦꯛꯁꯤꯟꯅꯕ ꯑꯃꯁꯨꯡ ꯀꯔꯝꯅ ꯂꯥꯌꯦꯡꯒꯅꯤ ꯍꯥꯏꯕꯁꯤꯒꯤ ꯃꯇꯥꯡꯗ ꯖꯥꯇꯤꯒꯤ ꯑꯣꯏꯕ ꯇꯦꯛꯅꯤꯀꯦꯜꯒꯤ ꯒꯥꯏꯗꯂꯥꯏꯟꯁꯤꯡ ꯀꯨꯞꯅ ꯈꯟꯅꯅꯕꯒꯤ ꯁꯦꯃꯤꯅꯥꯔ ꯑꯃ ꯉꯔꯥꯡ ꯖꯦꯅꯤꯝꯁꯀꯤ ꯑꯣꯗꯤꯇꯣꯔꯤꯌꯝꯗ ꯄꯥꯡꯊꯣꯛꯈ꯭ꯔꯦ. ꯇꯤ.ꯕꯤ. ꯃꯨꯛꯇ ꯚꯥꯔꯠ ꯑꯚꯤꯌꯥꯟꯒꯤ ꯁꯔꯨꯛ ꯑꯃ ꯑꯣꯏꯅ ꯉꯁꯤ ꯏꯝꯐꯥꯜ ꯋꯦꯁꯀꯤ ꯈꯨꯔꯈꯨꯜ ꯄ꯭ꯔꯥꯏꯃꯔꯤ ꯍꯦꯜꯊ ꯁꯦꯟꯇꯔꯅ ꯀꯣꯟꯕ ꯑꯦ.ꯑꯦ.ꯑꯦꯝ. ꯂꯝꯗꯦꯡꯗ ꯂꯩꯕ ꯑꯌꯨꯁꯃꯥꯟ ꯑꯔꯣꯒ꯭ꯌ ꯁꯤꯕꯤꯔꯗ ꯇꯤ.ꯕꯤ. ꯂꯩꯅꯥꯒꯤ ꯃꯇꯥꯡꯗ ꯃꯤꯌꯥꯝꯕꯨ ꯍꯦꯟꯅ ꯈꯪꯅꯕꯒꯤ ꯊꯧꯔꯝ ꯑꯃ ꯄꯥꯡꯊꯣꯛꯈ꯭ꯔꯦ. ꯁꯃꯨꯔꯧ ꯑꯃꯗꯤ ꯂꯤꯂꯣꯡ ꯆꯖꯤꯡꯗꯁꯨ ꯇꯤ.ꯕꯤ. ꯃꯨꯛꯇ ꯚꯥꯔꯠ ꯑꯚꯤꯌꯥꯟꯒꯤ ꯁꯔꯨꯛ ꯑꯃ ꯑꯣꯏꯅ ꯃꯤ 96 ꯇꯤ.ꯕꯤ. ꯂꯩꯅꯥꯒꯤ ꯁ꯭ꯀ꯭ꯔꯤꯅꯤꯡ ꯄꯥꯡꯊꯣꯛꯈꯤ. ꯊꯧꯔꯝ ꯑꯁꯤ ꯏꯝꯐꯥꯜ ꯋꯦꯁꯀꯤ ꯇꯤ.ꯕꯤ. ꯑꯣꯐꯤꯁꯔ ꯗꯣꯛꯇꯔ ꯏꯔꯦꯡꯕꯝ ꯍꯣꯃꯦꯟꯗ꯭ꯔꯒꯤ ꯃꯤꯠꯌꯦꯡ ꯃꯈꯥꯗ ꯆꯠꯊꯕꯅꯤ. ꯇꯥꯕꯤꯔꯤꯕ ꯄꯥꯎ ꯑꯁꯤ ꯑꯀꯥꯁꯋꯥꯅꯤ ꯏꯝꯐꯥꯜꯗꯒꯤꯅꯤ. ꯄ꯭ꯔꯙꯥꯟ ꯃꯟꯇ꯭ꯔꯤ ꯅꯔꯦꯟꯗ꯭ꯔ ꯃꯣꯗꯤ ꯉꯁꯤ ꯏꯇꯂꯤꯒꯤ ꯃꯥꯀꯞ ꯐꯝꯃꯥꯟꯅꯕ ꯖꯣꯔꯖꯤꯌꯥ ꯃꯦꯂꯣꯅꯤ ꯑꯃꯁꯨꯡ ꯔꯥꯁꯇ꯭ꯔꯄꯇꯤ ꯁꯔꯖꯤꯌꯣ ꯃꯦꯇꯦꯂꯥꯒ ꯎꯅꯗꯨꯅ ꯚꯥꯔꯠ ꯑꯃꯁꯨꯡ ꯏꯇꯂꯤꯒꯤ ꯇꯦꯡꯕꯥꯡ ꯄꯤꯅꯅꯕ ꯋꯥꯐꯝꯁꯤꯡ ꯈꯟꯅꯔꯒꯅꯤ. ꯄ꯭ꯔꯙꯥꯟ ꯃꯟꯇ꯭ꯔꯤꯒꯤ ꯈꯣꯡꯆꯠꯁꯤꯗ ꯂꯩꯕꯥꯛ ꯑꯅꯤꯒꯤ ꯃꯔꯤ ꯃꯇꯧ ꯀꯔꯝꯅ ꯍꯦꯟꯅ ꯆꯠꯁꯤꯜꯍꯟꯒꯅꯤ ꯑꯃꯗꯤ ꯚꯥꯔꯠ ꯃꯤꯗꯜ ꯏꯁ ꯌꯨꯔꯣꯞ ꯏꯀꯣꯅꯣꯃꯤꯛ ꯀꯣꯔꯤꯗꯣꯔꯒꯤ ꯋꯥꯐꯝꯗ ꯍꯦꯟꯅ ꯃꯤꯠꯌꯦꯡ ꯊꯝꯂꯒꯅꯤ. Lisingani Kunmanga di Kunmapan Pawagi, Joint Strategic Action Plan Gimatang the Sukum the Kanagani, Sri Modina, Food and Agricultural Organization, FAO Gi Headquarter the Su Chatkani Haide. Nongsu Bengal Sarkarna, Matang Tagi Amadigi, Sahi Kunmanga di Humfu Pawagi Manung Dele Benupi Singda, Anupurna Skim Gimakada, Tama that Lupalishing Ohum Hum Pirigani Haide. Direct benefit transfer ki kutang da masa masa ki Aadhaar link tawba bank account sing da senpa masi sang la kani hai di. Sahi kun manga di ki humpu pao ki manung dalai ba income tax thi ba sarkar ki thabak tawba pension phangba nupi sing sarkar ki adet education institution sing da thabak tawba miyoi sing gidi scheme asina konshin loi. Anawba odarma ki matungi na Lakshmi Bhandar scheme ki beneficiary sing adu masa matanta Annapurna yojana da onthok sarakani. Nauna scheme asigi beneficiary oiningba singa matang tagi amada haudokada riba Annapurna yojana gi online portal da darkhas tharakpa yagani haire. One Nation, One Election gi Joint Parliament Committee JPC na haire Lok Sabha mikhalamasung local body gi mikhal sing amuktana pangthokpana lupa koti tare lom kanbangam gani masina Bharat ki GDP da sada amadasmik taruk phawba hengalanduna aphaba lengak sasan oihenbada mating pangani. JPC ki chairperson amasung Lok Sabha MP PP Chaudhary na hai Pradhan Mantri Narendra Modi na hanigi Rashtrapati Ramnath Kovind gi makha dhamiyoi nipana sabha committee amasiyam dona hiramasi gi matang da yekshina bapukhat ki mangna hai committee asina JPC da report pikhat tringai mamang da committee asina numit chama marfu tarungni rom report asisiyam na bantam lauki committee na pikhalak

0: Naharol ki khonjol thauram ta biribh sing bu taram no chadi ngasi ki thauram da thamjadi naha sing na india ki mapanda lairik tamba chatpa hai bahira masi ki matang da sweden da laiba upsala university da research scholar oina laibiriba henry namai rakpam ga unaduna wariwatai sabagi thauram unaduna wariwatai sajari bi thongambi irum Asyikagi studio ada lesehan dalam library bahasa Sweden da research scholar orang library bah Henry nama yang rapam ni. Ahan waktu da Henry boleh kagi studio da, mada kagi naharogi konsel thoram da tanam nak curi.
1: Agak curi, masuk kurum curi.
0: Ahan boleh Henry gi mama bapa gi ming ada kagi life from Sweden da kau makan library bah hari kagi matang da hana tambio.
1: Bapa gi ming na nama rapam bunen, amade mama gi ming na nama rapam Ongbi Santi Devi. Life from na cingam kagi anum lekai cingzam ida oido ini. Aduga hozik Sweden da is a research scholar PhD toraga device physics da research toraga lai sabane
0: aduga ngasia koina khana nai na jakadori bihiram sita lakchara ga manipur gi na hasing na mapandal ha ekdam bachat pa haibasi matang da wahau do ina hanak tang thambi
1: hozik awon bo mayam lae manipur de gi lai ba chatki ba mapandal lai basi masing sumayam ya me aduga aina mapanchat pe gi preparation ta matam da ID masters adwai ID bachelor's lawyer pa masters ta tawre ya bu hozik ti awon pa bu Class 12 da chaga high school da kai banga mona so dum kamaina chaka da ge na hangbagi tanja so dum lakta banate aduna awon ba hebu bu sini kachin ko ya prithvi gi mapum khudi makta manipur gi chatki ba mayama dum thing ne
0: aduka akoi gi manipur gi na ha amana hadi mai ro yaman hai jaba tare mapanda like tamba chatki na khan bata ga di kari kari preparation changa da ge duga makoi gi tangai phada basi aduga ma sana samlam na kitang thambio
1: na ha amana mapanam da hadi india gi wang ma da chatki ha ga di aina sum khanja ada ani tong na dar ka le ni khale larik tam bagi rom da hide academic site ta ma aduka akoi gi isha gi waina personal site ta ma su ta ka le bra na khale adu lariki site la kan sida kamai to ke hai kana koi chum na ma yam wang na phangdar mak su adum changchat amada larik adum pha na horak pa basi adum ta ka le english ki exam TOEFL hai adu gi atop adu mai na makhan khar le adu gumba sikra tha ba ma changi aduga qualify hoi ba changi aduga akoi na college application ta ma tam na traga scholarship application to matam da statement of purpose haiba haidi ICC gi course ka dawai tamning ino natraka aina si papana chatning ise ka dawai gi chatning ino haina akoina e ba ma changi pe chamamu asi gi su su prepare to ba ma changi adadagi letter of recommendation haina akoina homina rakpa oza sing haidi akoi buta pita birakpa natraka akoina internship to ruba natraka thabak to ruba phomam dagi akoi se thabak kamaina to wi natraka karmami no haiba se saktak ba chema letter of recommendation se si su changani aduga ishama ಹಾಗಿ ಒಯ್ನ ಪರ್ಸನಲ್ ಸೈಟಲ್ಲ ಆಗದಿ ವಾಕನ್ ಲೋನ್ ಲೇಪ ಮಚಂಗೆ ಹೈದಿ ಮಪಾನಂದ ಚತ್ಕೆ ಹಾರಿಗದಿ ಇತೊಂದ ಚೆಕ್ಕದಬ ಒಯ್ವನಿನ ಐಸೆ ಇತೊಂದ ಕಮೈನ ಹಿಂಗ್ಬ ಗಮ್ಮಿ ಹೈಬಗಿ ಖರ ಪ್ರಿಪರೇಷನ್ ಚಂಗಿನ ಖಂಜೆ ಚಾಕ್ತ ತೊಂಬುಬ ಒಯ್ರೋ ನಾಪದ ಇಶಾ ನಾರಕ್ಪದ ಕರೆ ಮೈನ ಇಶಾಜೆ ಫಾನ್ಗಿನಿ ಹೈಬಸಿ ಅಚುಸು ಅದಮ್ ಚಂಗ್ದಬನ ತೆಕ್ ಅದುಗ ಕ್ವೈಮರು ಒಯ್ನ ಹಿಂಗ್ಬದ ಚಂಗದೊಯ್ಬ ಪೈಸಾಸೆ ಕರೆ ಮೈನ ಲಾಕನಿ ಪೈಸಾಜೆ ಯುಮ್ನ ಪುತೋಕದ್ರ ನತ್ರಗ ಸ್ಕಾಲರ್ಶಿಪ್ ಅಮದೈ ಲಾಕದ್ರ ನತ್ರ ಇಶಾನ ಪಾರ್ಟ್ ಟೈಮ್ ತೊರಗ ತಾಂಚಗದ್ರ ಹೈಬ ಸಿಗಿ ವಕನ್ ಲೋನ್ಜೆಸು ಖಂದವ ಯಾತೇ ನಾ ಹೈನಿಂಗೆ
0: ತೊಂಗಾನ ಲೈರ ದಮ್ನಿನ ಅದುಕ ಅಕೋಗೆ ಚತ್ಪ ಯಾಬಗೆ ಲಂಬಿ ಸಿಂಗ್ ಸೆ ಕಮೈ ಕಮನೆ ಲೈಯನೆ ತಂಬಿನಿಂಗ್ ಬಗೆ
1: ಚತ್ಪ ಯಾಬಸೆ ಕೊಯ್ನ ಇಶಾಯಿ ತೊಂದ ಪೈಸಾ ಪುಥೋಕ್ಸರಗ ಚತ್ಪಸು ಯಾತವನತೆ ಪೈಸಾ ಲೈಕ್ಸರಗದಿ ಅದುನ ಕ್ವೈದಗಿ ಸಂಬ ಲಂಬೇನ್ ಒಯ್ದೋಯ್ನಿ ಅದುಬು ಅಕೋಯ್ ಮಣಿಪುರದಗಿ ಹೌರಕ್ಪಸೆ ಮಿಡಲ್ ಕ್ಲಾಸ್ ಅದುನ ಯಾಂಬನಿನ ಕೊಯ್ ಪೈಸಾ ಪುಥೋಕ್ಪ ಗಮ್ತ್ರಗಸು ಹೌಜಿಕಿ ಮತಂದದಿ ಸ್ಕಾಲರ್ಶಿಪ್ ನತ್ರಗ ಫಂಡಿಂಗ್ ಹೈಸೆ ಸಿಸಿನ ಅದುಂ ಮತೆಂಗ್ ಲೌರಗ ಚತ್ಪ ಅದುಂ ಯಾಯೆಬ ಅದುದ ಸ್ಕಾಲರ್ಶಿಪ್ ki makhan se government na piba scholarship lai india government na natraga foreign government na piba su lai amasung university scholarship hai de university amana masama ton da dum visa ba fee waivers hai ko si se adu su lai adu gi wang ma da research assistantship natraga larik ta aga pisa khra phang ba adu su lai sina ta ba hair ga na akoina bank te gi education loan log ba gi tanja su dum log ba yai ana hai ni gi adu bu planning khra di change pisa yamak pani na kamai na handok kani pisa da thi gani hai basu khan ba matau ta na hai ni gi adu na akoina si miam si gi preparation ta bu matam da akoina academic record se phaza han ba ಅದಗಿ ಹುಜಿಗೆ ಅಕೋಯ್ನ ಐನಿಂಗ ಸಾಯಿ ಪಂಜಕಿಬ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೆಸ್ಟ್ ಸಿಸಿಮ ಕ್ವಾಲಿಫೈ ಒಯ್ಬಿಬ ಸ್ಟೇಟ್ಮೆಂಟ್ ಆನ್ ಪರ್ಪಸ್ ಸು ಫಜನ ಇಬಿಬ ಅದುಗ ಸ್ಟ್ರಾಂಗ್ ಲೆಟರ್ ಆಫ್ ರಿಕಮೆಂಡೇಶನ್ ಸಿ ಫಜನ ತಂಬಿಬ ಮಚಂಗೆ ಅದುನ ಅಕೋಯ್ನ ಪೈಸಾ ಲೈತ್ರಗ ಸು ಖರ್ಪು ಹೊತ್ನರದಿ ಅದುಗ ಮತಮ್ ಚಾನ ಅಪ್ಲೈ ತೌರಗದಿ ಅದುಮ್ ಸ್ಕಾಲರ್ಶಿಪ್ ಅಮಗಿ ಮತೆಂಗ್ನ ಕೋ ಅದುಮ್ ಅಕೋಯ್ನ ಪಾಮಿಬ

0: ಕಾವೇರಿ ಬಪ್ಪ ಅವಸಿ ಆಕಾಶವಾಣಿ ಇಂಫಾಲ್ದಗಿನಿ. ಮಣಿಪುರದ ಹೌಕಿಬ ನುಮಿತ್ ಖರಣಿ ಅಸಿದ ಗಾರಿ ಥಾವ್ ಫಗ್ನದ ಬಗ್ಗೆ ಕುತೊಂಗಸಾದಬ ಲೈಬಗಿ ಮಮಿ ತಾರಿಬಸಿ ನುಮಿತ್ ಖರಣಿಗೆ ಮನುಂಗದ ಕೋಗ್ಲಬ ಯಾಯ್ ಹೈನ ಮಣಿಪುರ್ ಪೆಟ್ರೋಲಿಯಂ ಡೀಲರ್ಸ್ ಫ್ರೆತರ್ನಿತಿಗೆ ಮೈಕೈದಿಗೆ ಫೊಂದೊರಗ್ಲಿ. ನಸಿ ಮಣಿಪುರ್ ಪ್ರೆಸ್ ಕ್ಲಬ್ದ ಪಾಂಗ್ತೋಪ ಪಾವ್ಗೆ ಮಿಫಮ್ ಅಮದ ಫ್ರೆತರ್ನಿತಿ ಅಸಿಗೆ ಕನ್ವೀನರ್ ಲೈಸ್ರಮ್ ಜೋಗೇಂದ್ರನ್ ಹೈ ಕೇಂದ್ರ ಸರ್ಕಾರನ ಅನೋಬ ಸಣ್ಣ ಕಾಂಗ್ಲೋನ್ ಸೆಂಗ್ಲಪದಗಿ ಪೆಟ್ರೋಲಿಯಂ ಕಂಪನಿಸಿಂಗ್ನ ಥಾವ್ಗೆ ಸಾಂಗ್ ಕಕ್ಥನ ಪಿರಕ್ಪದಗಿ ಆಯಿಲ್ ಪಂಪ್ಸಿಂಗ್ದ ಮಿಯಾಮ್ದ ನುಮಿತ್ ಖುದಿಗೆ ಪೀಬಂಗಲಕ್ತಬನಿ. ಅದುವು ಮಣಿಪುರ್ಗೆ ಒಯ್ನ ಥಾವ್ ಮರಾಂಗ್ ಕಾಯ್ನ ಲೈರಿ ಮಸಿದ ಮಿಯಾಮ್ನ ಫಂಗೌರರೊಯ್ ಮತಾಗುಂ ಥಾವ್ ಹೇನ ಲೈಸಿನ್ಬಗೆ ಥಾಬಕ್ ತೋಬಿಗನು ಹೈರಸು ಅಪೀಲ್ ತೌಖಿ. ಮಣಿಪುರದ ಪೆಟ್ರೋಲ್ ಅದೇ ಡೀಸೆಲ್ ಫಂಗ್ಬಗೆ ಸಾಂಗ್ ಹಂತರಕ್ಪ ಅಸಿ ಹೌಕಿಬ ಏಪ್ರಿಲ್ ಥಾದಗೆ ಹೌನ ಕೇಂದ್ರ ಸರ್ಕಾರಗೆ ಅನೋಬ ಸಣ್ಣ ಕಾಂಗ್ಲೋನ್ ಸೆಂಕಿಬದಿಗೆ ಒಯ್ಯಲಕ್ಕಿಬನಿ. ಮಸಿ ಮಣಿಪುರ್ ಖಕ್ತಗೆ ನತ್ತೆ ಲೈಬಾಕ್ ಅಸಿಗೆ ಮಫಂ ಅಯಾಮದ ಥೆಂಗ್ನಬ ಕುತೊಂಗಸಾದಬನಿ. ಹಾನದಿ ಕಂಪನಿಸಿಂಗ್ನ ಆಯಿಲ್ ಪಂಪ್ ಅಮದ ನುಮಿದ್ ಹುಮ್ನಿ ನತ್ರಗ ಮರಿನಿ ರೋಮ್ಗೆ ಥಾವ್ಗೆ ಸ್ಟೋಕ್ ಪೀರಂಬರಿ. ಅದುಬು ಹೌಜೆಕ್ತಿ ನೋಮಗೆ ಸ್ಟೋಕ್ ಖಕ್ತಮಗ್ ಪೀರಕ್ಪನ ಆಯಿಲ್ ಪಂಪ್ಸಿಂಗ್ದ ಥಾವ್ ಲೊಯ್ಥೋಕಿಬನ ಆಯಿಲ್ ಪಂಪ್ಸಿಂಗ್ ಥೋಂಗ್ ಲೋನರಕ್ಬನಿ. ಮಸಿದ ಆಯಿಲ್ ಪಂಪ್ಸಿಂಗ್ನ ನಾರೋಂದ ಥಾವ್ ಯೋಂಥೋಕಿಬ ಲೈತಿ. ಶ್ರೀ ಜೋಗೇಂದ್ರನ ಹೈ
1: ಪಂಪ್ಜಿ ಜಿ ಲೈಸೆನ್ಸ್ ಪಾರಗ ಓಪನ್ ಸೇಲ್ ತೋಪಿ ಮಸಿ ತೋಂಬ ಎಕ್ಸ್ಟ್ರಾ ಆಯ್ನ ಯೋಲುಬ ಕೋಲುಬ ಹಾಬಿಸು ಲೈತಿ. ಅದು ಕೆನ್ ಪಿಬ ಮತಾಂಜಿದಿ ಗೋರ್ಮೆಂಟ್ಗೆ ಆಯ್ನ ಪಿಬ ಯಾಬ ದಿಸಿದಗಿ ಪರ್ಮಿಷನ್ ಲೋಬ ಕೊಟ್ಟ ಅದುಮದ ಲಾಪದುದೆ ಅಪ್ಪೈನ ತಗಾಯ್ ಫದನ ಪಿದೆ ಯಾದಬದುದೆ ಅದು ಮಮಾಂದಗೆ ಆಯ್ನ ಅದುಮ್ ಪಿರೆ. ಅದು ನತನ ತೈದೆ ಅಪ್ಪೈ ಮ್ಯಾಕ್ಸಿಮಮ್ ಅಪ್ಪೈ ಪಬ್ಲಿಕ್ಗೆ ಆಯ್ನ ಗಾರಿ ಲಾಖಾನ ಹಾನೋ ಅದು ಆಯ್ನ ಅದುಮ್ ಮಮಾಂದಗೆ ಸತ್ರ ಲಾಪು ನಾಕನಿ. ದಿಪ್ಪೋದಿ ಮತಿ ಚಾನ ಥಾವ್ದೆ ಅದುಮ್ ಗೋರ್ಮೆಂಟ್ಗೆ ಅಫಿಸಿಯಲ್ ಎಜುಕೇಶನ್ ಲೈರುವ ಅದನ್ನ ಅದು ಇದನ್ನು ಪಂಪ್ಜಿಂಗ್ಜಿನ ನೋಮ ನೋಮಗೆ ಅಪ್ಪೈನ ಲೋಜಬದುದ ಅದು ನೋಮ ನೋಮಗೆ ಮೈ ಮಾಗೆ ಕೆಪಾಸಿಟಿದ ಸೇಲ್ಸ್ ತಗೋ ಮತಂದದಿ ಅದುಗೆ ಚಪ್ ಚಾಪದ ಅದುಮ್ ನೋರ್ಮಲ್ ಸಿದ ಅದುಮ್ ಲಾಕನಿ ನೋಮ ಇನ್ನಿಸಿದ.
0: ಕೇಂದ್ರಗೆ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಮಂತ್ರಾಲಯಕ್ಕೆ ಮುಖದ ಲೈಬಾಗಸದ ಲೈರಿಬ ಪರ್ಸನ್ಸ್ ವಿತ್ ಡಿಸೇಬಿಲಿಟೀಸ್ಗೆ ಅಂಗಾಂಗ್ಸಿಂದ ಲೇಮ್ನ ಆಕ್ಸಿಡೆಂಟ್ ಇನ್ಸೂರೆನ್ಸ್ ಪಾಲಿಸಿ ಯಹಂಗದವರಿ. ಥೌರಾಂಗ್ ಅಸಿ ಇನ್ಕ್ಲೂಸಿವ್ ಕೌನ್ಸಿಲರ್ಸ್ ಅಂಡ್ ರಿಹೆಬಿಲಿಟೇಷನ್ ಅಸೋಸಿಯೇಷನ್ನ ತತಾ ಎಐಜಿಗ ಕುಸುಮ್ನರಗ ಪೈಕಟ್ಕದವ ಥೌರಾಂಗ್ನಿ. ಸ್ಕೀಮ್ ಅಸಿಗೆ ಕಾಣಬ ಸಿಂಗ್ ಎಂಪವರ್ಮೆಂಟ್ ಆಫ್ ಪರ್ಸನ್ಸ್ ವಿತ್ ಡಿಸೇಬಿಲಿಟೀಸ್ ಡಿಪಾರ್ಟ್ಮೆಂಟ್ಗೆ ಸುಗಮಯ ಭಾರತ್ ಆಪ್ ತೆಯಂಗಯಾಗನಿ. ಇನ್ಸೂರೆನ್ಸ್ ಅಸಿದ ಪರ್ಸನ್ಸ್ ವಿತ್ ಡಿಸೇಬಿಲಿಟೀಸ್ ಅಂಗಾಂಗ್ಸಿಂಗ್ಗೆ ಒಯ್ನ ಲೂಪಾ ಲಾಖ್ ಅಮ ಫಾವ್ಬ ಮಮಾ ಮಪಾಸಿಂಗಿನ ಲೂಪಾ ಲಾಖ್ ಅನಿ ಫಾವ್ ಯಾವರಿ. ಅಕುಪ ಮರೋಲ್ ರಾಜ್ಯಗೆ ಸ್ಟೇಟ್ ಕಮಿಷನರ್ ಫಾರ್ ಪರ್ಸನ್ಸ್ ವಿತ್ ಡಿಸೇಬಿಲಿಟೀಸ್ ಮಣಿಪುರದಗಿ ಖಂಗ್ಲಬ ಯಾಗನಿ ಹೈರಿ. ಸಬ್ಸೆ ದೂರ್ ಸಬ್ಸೆ ಪಹೆಲೆ ಹೈಬ ವಾಕಲೊಂದ ತಮೆಂಗ್ಲೋಂಗ್ ಜಿಲ್ಲಾಗಿ ಬಂಗಾಯ್ಜಾಂಗ್ ಸೆಂಗ್ದಾಯ್ ಕಹುಲೋಂಗ್ ಅಮಸುಂಗ್ ಸಂಗ್ರುಂಪಾಂಗ್ದ ಲೈರಿಬ ಖುಂಜಾಸಿಂಗ್ದ ಹಕ್ಸಲ್ಗೆ ಯಾವನ ತೊಂಗಾನ್ ತೊಂಗಾನ್ಬ ಸರ್ಕಾರಗೆ ಯಾಯ್ಪ ಥೌರಾಂಗ್ಸಿಂಗ್ ನಿಂತಿನ ಪಂಗನಬಗೆ ಮತಾಂಗ್ದ ಜನಜಾತಿಯ ಗರಿಮಾ ಉತ್ಸವ ಲಿಸಿಂಗ್ ಅನಿ ಕುಂತಲುಗೆ ಥೌರಂ ಅಸಿ ಪಾಂಗ್ತೊಕ್ರೆ. ಥೌರಂಗಿ ಮನುಂಗ್ ಸನ್ನ ಲೇಮ್ನೆ ಹೆಲ್ತ್ ಚೆಕಪ್ ತೌಬ ಹಿದಾಗ್ ಲಾಂಗ್ಥಕ್ಸಿಂಗ್ ಯಂಥೋಕ್ಕನಸಿಂಗ್ಬ ತೊಂಗಾನ್ ತೊಂಗಾನ್ಬ ಥೌರಂಸಿಂಗ್ ಪಾಂಗ್ತೊಕ್ಕಿ. ಡಿಪಾರ್ಟ್ಮೆಂಟ್ ತರಾನಿಥೊಯ್ನ ತೊಂಗಾನ್ ತೊಂಗಾನ್ಬ ಸ್ಟೋಲ್ ಕೈಯ ಹಾಂಗ್ದೊಕ್ತುನ ಸರ್ಕಾರಗೆ ಕಾಣಬ ಸಿಂಗ್ ಖುಂಜಾಸಿಂಗ್ದ ಪಂಗನಬ ಹೊನಕ್ಕಿ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸೇನಾಪತಿ ನಿಸಿಂದುನ ಜನ್ ಭಾಗಿದಾರಿಗೆ ಮಖಾದ ಇನ್ಫಾರ್ಮೇಷನ್ ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್ ಕ್ಯಾಂಪೇನ್ ನಸಿ ಪೌಮತಾಗಿ ಎಸ್ ಡಿ ಒ ಆಫೀಸ್ದ ಪಾಂಗ್ತೊಕ್ಕಿ. ಥೊರಮದುದ ಪಿಎಂ ಕಿಸಾನ್, ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನಾ, ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಯಾವ್ನ ತೊಂಗಾನ್ ತೊಂಗಾನ್ಬ ಸರ್ಕಾರಗೆ ಸ್ಕೀಮ್ಸಿಂಗ್ ಮತಾಂಗ್ದ ಮರಿಲೆನಿಬ ವಿಭಾಗಸಿಂಗ್ ಮಿಹುಟ್ಸಿಂಗ್ನ ಖುಂಜಾಸಿಂಗ್ದ ನಿಂಥೀನ ಖಂಗನ್ಬಗೆ ಥೊರಮಸಿಂಗ್ ಪಾಂಗ್ತೊಕ್ಕಿ. ಟ್ರೈಬಲ್ ಮಿಯಾಮ್ಗೆ ಸಗೋಥೋರಾಂಗಿ ಸ್ಕೀಮ್ ಪಿಎಂ ಜನ್ಮನ್ ಅಮಸುಂಗ್ ಧರ್ತಿ ಅಭಾ ಜನಜಾತಿಯ ಗ್ರಾಮ್ ಉತ್ಕರ್ಷ್ ಅಭಿಯಾನ್ ದಾಸ್ಗುವಾಗಿ ಮತಾಂಗ್ದ ಮಿಯಾಂಬು ನಿಂಥಿನ ಖಂಗನ್ಬಗೆ ಥೊರಮಮ್ಮ ಸುರಸಾನ್ಪುರ್ ಜಿಲ್ಲಾಗಿ ಸೈಕೋರ್ ಸಬ್ ಡಿವಿಜನ್ಗೆ ಮನುಂಗ್ ಸನ್ನ ಲೈಬ ಲಾಬೋಮ್ ಕಮ್ಯುನಿಟಿ ಹಾಲ್ ಅಮಸುಂಗ್ ಮತಾ ಕಮ್ಯುನಿಟಿ ಹಾಲ್ ದಂಗಸಿ ಪಾಂಗ್ತೊಕ್ರೆ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸುರಸಾನ್ಪುರ್ನ ಸಿಂಧುನ ಪಾಂಗ್ತೊಕ್ಕಿಬ ಥೊರಮದುದ ತೊಂಗಾನ್ ತೊಂಗಾನ್ಬ ಥಬಕ್ ಥೊರಮಸಿಂಗ್ ಆಧಾರ್ ಎನ್ರೋಲ್ಮೆಂಟ್ ತೌಬ ರೇಷನ್ ಕಾರ್ಡ್ ಎಂಥೋಕ್ಪ ಡೊಮಿಸೈಲ್ ಸರ್ಟಿಫಿಕೇಟ್ ಪಿಬ ಕಿಸಾನ್ ಕ್ರೆಡಿಟ್ ಕಾರ್ಡ್ ಖುಸಿನಬ ಜನ್ಧನ್ ಅಕೌಂಟ್ ಹಾಂಗ್ದೊಕ್ಪ ಇನ್ಸೂರೆನ್ಸ್ ಯಹೋನ್ಬ ಅಮದಿ ತೊಂಗಾನ್ ತೊಂಗಾನ್ಬ ಥೊರಮ್ಗೆ ಪಾಂಗ್ತೊಕ್ಕಿ. ಥೊರಮ್ಗೆ ಸರುಗ ಅಮ ಒಯ್ನ ಲೇಮ್ನ ಹೆಲ್ತ್ ಚೆಕಪ್ ತೌಬ ಹಿದಾಗ್ ಲಾಂಗ್ಥಕ್ಸಿಂಗ್ ಎಂಥೋಕ್ಪ ಅಮದಿ ಲೇಮ್ನ ಊಸರ ಕಯಾಸು ಎಂಥೋಕ್ಕಿ. ಪಾವ್ಗೆ ಮರಗ್ ಥನ್ನ ಅತೆನ್ಬ ಬ್ರೇಕ್ ಅಮಮು.
2: ಲೌಮಿ ಇಚಲಿನಾವ್ ಸಿಂಗಿ ನುಂಗಾಯಿರುವ ಪಾವ್ ಐಕುಯಿಗೆ ಲಮ್ದಂಸಿಗೆ ಮಿಯಾಮ್ನ ಖ್ವಾಯ್ದಗೆ ಪಾಮ್ನರಬ ಫೌದಿ ಜೋರಾವರ್ ಹಂಗ್ಬಿರಗನಿ. ಚಾಕ್ ಹಾವ್ಬ ಚಾಕ್ ಥೋತ್ಪ ಚಾಕ್ ಮನಂ ಚೇಂದಬ ಇಂಗ ಸುಚಾಬ ಯಾಬ ಚೇಂಗ್ ಅರಿಬ ಸುಚಾಬ ಯಾಬ ಪೊಥೋಕ್ ಯಾಮ್ನ ಲೈಬ ಹೈಬ್ರಿಡ್ ಜೋರಾವರ್ ಚಹಿ ಅಹುಂ ಚುಪ್ನ ಚಾಂಗ್ಯಂಗ್ ತೌರಬ ನುಮಿತ್ ಚಾಮ ಕುನ್ನಿ ಸಾಂಗ್ಬ ಫೌದಿನಿ. ಗಸಿಮಗ್ ಫಂಗ್ಬಿರಗನಿ ಜೋರಾವರ್ ಮನಾಗ್ ನಕ್ಪ ರಿಟೇಲರ್ ಸಿಂಗ್ದ.
0: ಆಕಾಶವಾಣಿ ಫಾಲ್ದಗಿ ಪಾವ್ ತಾಬಿರಿ. ಕೇಂದ್ರಗೆ ಶಿಕ್ಷಾ ಮಂತ್ರಿ ಧರ್ಮೇಂದ್ರ ಪ್ರಧಾನ ಹೈರಿ ನಿಟ್ ಯುಜಿಗೆ ಅಮುಹನ್ನ ಹೈಯಂಗ್ ಪಾಂಗ್ತೊಕ್ಕದೊರಿಬ ಪರೀಕ್ಷಾ ಅಸಿ ಕರಿಗುಂಬ ಫಿಫಂ ಅಮತದ ಅಸ್ವಯಂಗಾಮ್ ಥೋಂದನ ಭೋನಗನಿ. ನೈ ದಿಲ್ಲಿದಿಂಗ ಅಸಿ ಪಾಂಗ್ತೊಕ್ಕಿಬ ಸೆಂಟ್ರಲ್ ಸೆಕ್ಯೂರಿಟಿ amasung intelligence agency singgi awang wata ki mipam do wapam aji pongdol aduna siksha mantri nahi tongan tongan ba competitive parikhya sing amasung masiga manaba parikhya singa mari lelena lana pau sandokpa online group kaya laiba thengdare asigo mamakhal ki network sing ningthina masak khangdok tuna sene ba singa do thingjin ba masung lana pau sandok liba singi matakta akan ba thabuk lokat pagi tangai phata balai hausik sanabagi pau khetri mayum prem santagi
3: All India Football Federation ke meeting makha da thari ba I League third division isung ni kumna punta ruki final round ni sa ki ba Master Sunrise Club Odisha na Segaon FC Assam bu panjal tret amara mighty ba pikre ato bu mes amadna Klasa FC Keno amadi Trau FC Cockatiel draw oikre FC Rengdai Nonena Bhagapat FC Uttar Pradesh bu panjal ahum amada mighty ba pikre Bavina group mes posit toba Umumarak Shuba, Sir Chu Chan Singh KCSICBE Memorial Football Tournament Lishingani Kunwa Kuturuki, which is Hanaki Bam Nesta Athletic Brothers Association Amadi Rahi FC Panjal Amadi Chanabangamdra Draw Oikre NMFA Namfana Nang Infal United FC Bu Panjal Amasinoda Mighty Bab Pikre Tratuk Shuba Amfa Seniors Women's Football League Lishingani Kuturuk Kuntaret Nasiki Nesta Youth Welfare Club Thambal Khongna Kangsup Road Youth Physical and Sports Association Kripsabu Panjal Amasuno the Mighty Bab Pikre FC Imphalna Manipur United FA Bu Panjal Taret Shinoda Mighty Bab Pikre Mangasu Women's Youth Boys Under 14 won the trophy listening in Kurma Kuntaruki Mr. Saraki Bab pre quarter final match in the PTRC Pasuina Trocket Trau Kwagatebu Wicket Mangara Mighty Bab Pikre YAL Thobal Isang Thimna Force Ketigaubu Run Morata Tamathe Pikre AMCA Thobalna SSC Porompatpu Run Chamaga Niputruk Tamathe Pikre AKS Duo Khangabona YUCC Kwakethel Moyang Porbu Wicket Nipan Tamathe Pikhi Quarter Final Nation Thasri Kunthoda Sanagani Amarunda Manga Super MNCA Women's Senior One Day Trophy Lishingani Kurma Kutaruki Kasi Sanagani Nation Da Force Ketigauna Al Amin Nilongmu Run Chamaga Amaputruk Tamathe Pikre Sedo Thamal Vuna TCMDC Thongju Buran Chani Nifuda Mighty Bab Pikre Dizamani
0: Aroi Bata Maroi Bapam Mukhyamantri Yumnam Khemsan Nahiri Sarkar Ki Pandam Di Ayan Ki Wamata Pairi Bakhuzu Kulai Singh Lokat Pani Naga Purup Ki Miyoi Taruk Phasan Ki Badu Athoba Matam Da Thaturuk Naba Tongan Tongan Bam Bapam Singh Da Pak Sanna Wakat Khongzang Sang Sang Khre Manipur Ki Petrol Pam Singh Da Thau Pibi Ki Akang Naba Sanna Kanglon Chana Bahure Thau Ki Awat Palikti Haina Manipur Petroleum Dealers Fraternity Ki Maikai Degi Phongdorgli Kendra Ki Social Justice and Empowerment Mantralaya Ki Makhada Leba Ka Sada Lady Ba Persons with Disabilities Ki Angang Singh Da Lemna Accident Insurance Policy Yahon Gadori Amasong Kendra Ki Shiksha Mantri Dharmendra Pradhan Hairi Nid Yuji Ki Amughanna Hayang Pangthokaduri Ba Parikha Si Karigumba Phibam Amatada Aswai Angam Thuantana Ba Honagani Paulo Izare
4: Akashvani Imphal Haujik Matamgi Wafam Da Muknabada Micham Phava Aiba Dr. Sapam Dilip Assistant Professor Manipur University